ನೀವೇ ಕಕ್ಕ ಮಕ್ಕೂರು ಮುಯಲೋ ನಿನ್ನವಿರ ಮಕ್ಕ ಚಮಿ ಹೋಂ ವಕ್ಕ ನಿಮ್ಮ ಮುತೆ ಕುಹೋ ನಿನ್ನವೇ ಕಾವಿ ಮುನ್ನ ನೀವೇ ಕೆಲ್ಲ ಉಿ ಚಿಕೆಲ್ಲೆ ಒಚ್ಚೆ ಕುಲ